0: ಚಂದು ಭಯಾವೇರಿ ಮನುವಜಿಯಾವಾದ
1: ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ ಕೌ ಶಬ್ದ

ಬೇಗ ಬೇರೆ ಕಾಣಿ ರಾಜಿ ಬೇರೆ ಕಾಣಿ ನಕ್ಷತ್ರ ವೀಣಾ ದಾ ಸ್ವರ ಹೈ ದೀನ್ ತಿರ್ನಾ ಜೊ ಹೈ ಸಿತಾರ ದಾ ಸ್ವರ ಹೈ ತಿರ್ನಾ ತಿರ್ನಾ ಸಿತಾರೇ ಚ ವಜ್ದಾ ಔರ್ ದೀನ್ ಜಿಹੜಾ ಹೈ ನಕ್ಷತ್ರ ವೀಣಾ ವಿಚ ವಜ್ದಾ ಇಹ ಸਾਜ਼ਾਂ ਦੇ ਵਿੱਚ ਦਰਸ਼ਨ ਕਰਾਏ ਨੇ।